ಮಜನಿ ನಗಗರೆ ದಾನಿ ದಾರಿದ ಮಪ ಮಜನಿ ಗಂಧಿದ ಬಮ ಪದ ಮದದಬ ಗದದಬ ಗಬಬ ಗರದ ಸದಬ ಮದಬ ಸಗ ಸದದಬ ಮನಿದ ಬನಿದ ಮಪ ಮನಿದ ಪಸನಿ ದಸನಿ ಪದ ಬರಿದ ದಸನಿ ನಗಗರೆ ಸನಿ ದಾನಿ ನಗ ಪಪ ಗರೆ ನಗಗರೆ ಸನಿ ರೆ ಸನಿ